0: ಅಂತರ್ಯಾಮಿ ತ್ಯಾನತರು ಉಪದೀದ ಬೇಡ ಪಾರಕರು ಜೇ ಪುಲುಚುಕು ಹೋಗಿ ಮಾಸಕರು ಇನ್ ಸಾಸಕರು
1: ಬಂ ಬಂ ಬಂ ಬಂ ಬಂ ಬಂ ಬಂ ಸಂತಾನ ದೇ ಹೊಂದಯಾ
0: ಪಾದಾಗಂ ಪಾಪಾ ಜಿಗಿ ಜಿಗಿ ಜಾತಮೇ ಕೋಯಿ ಬಾತ ಬತಾಓ
2: ಲಡ್ಕಿ ಕೋ
0: ಓ ಗಲ ಸಮಜಾಓ
2: ಲಡ್ಕಿ ಕೋ
0: ಕೋಯಿ ವಕ್ತ ಬತಾಓ
2: ಲಡ್ಕಿ ಕೋ
1: ಬಂ ಬಂ ಬಂ ಬಂ ಬಂ ಬೋಲೇ ಲುಧಿಯಾಣೇ ಕಂಟಾ ಘರ ಕೋಡೇ ದಿನ ಏತವಾರ ಜಗ ಭಜನ ಚಾರ ಕರ ಹೋ ಕೇ ತ್ಯಾರ
0: ಕರ ಕೇ ಶಿಂಗಾರ
1: ಐ ಮುಡ ಜೈ ಪರ ಕಲಿ ಕೇರಿ ಐ
0: ಕೋಯಿ ಚಾಹಿ ದಿನ ನಾಳ ಸಹೇಲಿ